ye ja ina mo ka do sagbe o ekun fedin o ina bo yin sin sutan ye ja ina mo ka sagbogbe o ekun lo nde ni ti o